Oyo nyame wo te ase ye mase nyankopon so Adaje se wo te ame a baabi a wo mi a twebe wo radio na sori e wo radio wo te ase fa ri onyo kase ba sa nyankopon wa wa chi ye no nkwa